ಇಲ್ಲವೋ ಮಾಂಗ್ತಬು ಜಗರ ಹೋನ್ಕೋ ಆ ಸಂಜ್ಞಾನಾತ್ಮಕ ವಿಕಾಸ್ ಚಿ ಹೋನ್ಕೋ ಆ ಉಡು ಉಯ್ತಿಯ ಅಂಡೋ ಬುಗಿನ್ ಬುಗಿನ್ ಜಿನಿಸ್ಕೋ ಚಿ ಜಾನ್ ಜಿನಿಸ್ಕೋ ರೇ ಚಿಲ್ಕೆ ಅಕ್ವಾ ಮೊನ್ ಮೊಲಂಗ್ ರಿಯ ವಿಕಾಸ್ ಚಿ ಬೆರೆಡ್ ಚಿಲ್ಕೆ ಹೊಬನ ನೆನ್ ಬಿಸೇರೆ ಚಿಕೆ ಚಿ ಅಬು ಅದಾನಬು ಹುಡಿಯೇತೆ ಕಿಶೋರ್ ಅವಸ್ಥಾ ಜೊಂಗ್ ಎಸ್ಸು ಬುಗಿಲಿಕತೆ ಸಿಟಿ ಕೋ ಜೊನೊಮೇತೆ ಅಸುನ್ ಮರಂಗ್ ಕೊತಿಯ ಎಸ್ಸು ದುರ್ಕದ ಅಂಡ ನೆನ್ ತಲಮೊಲರಿಗೆ ಅಕ್ವಾ ಜೋ ಮೊನ್ ಮೊಲಂಗ್ ರಿಯ ವಿಕಾಸ್ ಮಿನ ಉಡು ಉಯ್ತಿಯ ಉಡು ಉರಿಕೆ ತಿಯ ಚಿ ಜಾನ್ ಜಿನಿಸ್ ರೇಯೋ ಜಗರ್ ಜಪಗರ್ ರೇಯೋ ಬುಗಿಲಿಕತೆ ಚಿಲ್ಕೆತೆ ಬುಪಾಯಿಟಿ ನೆನ್ ಬಿಸೇಕೊ ಚಿಲ್ಕೆತೆ ಅಕ್ಕ ಉಡು ಬಿಟದಯ್ಯೇ ಅಂಡೋ ನಿನ್ನರೆ ಅಕ್ಕ ಚಿಲ್ಕೆ ಬಿರಡ್ ಬಿರಡ್ ಹೋಬಾನ ನೆನ್ ಬಿಸೇರೆ ಜೊನೊಮೇತೆ ಅದಾನ ಅಬು ಜೊನೊಮೇತೆ ಅಬು ದೋ ಸಾಲ್ ಜೊಂಗ್ ಹೊನ್ಕೋ ಅಕ್ಕ ಸುಮೆಂಗ್ ಹೊಮೋತೆ ಮೊನ್ತೆ ಮೊಲಂಗ್ತೆ ಮೆತ್ತೆ ಆತೆ ನಿಮೇಂಗ್ ತಸು ಅಕ್ಕ ಪಾಯಿಟಿದೆಯೇ ಅಕ್ಕ ನಿನ್ನತ್ತೆಗೆ ಎಸುಪುರೆಕೊ ಎತ್ತೊಯ್ಯಕೊ ಲುತುರ್ತೆ ಚಪುಕೇತೆ ನಿನ್ನತ್ತೆಗೆ ಚಿನಾಚಿ ಅಲಗ್ ಅಲಗ್ ಟ್ಯಾಟ್ರೆ ಇಪೆನ್ ಇಪೆನ್ ಸುಮಯರೆ ಇಪೆನ್ ಇಪೆನ್ ಲೆಕ್ಕ ಅಕ್ಕ ಎತ್ತೊಯ್ತೀಯ ಸುಮಯತೈನೆ ಎನ್ ಲೆಕ್ಕ ಜೊತೆ ದೋ ಸಾಲೇತೆ ಸಾತ್ ಸಾಲ್ ಜೊ ಹೊನ್ಕೊಬು ಲೆಲ್ಕುವ ಅಕ್ಕ ಜಾನ್ ಜಿನಿಸ್ ರಿಯೋ ಇನ್ನರೆಯ ಚಿರ್ಗಲ್ ಅಟ್ಕರ್ ಕೇತೆ ಚಿ ಇನ್ನರ್ ಲೆಕ್ಕ ಸೈಕಾ ಲೆಲ್ಕೇತೆಗೆ ಅಕ್ಕ ಚಿರ್ಗಲ್ ಅಟ್ಕರ್ ಹೋಬಾನ ನೆನ್ ಸುಮಾಯತೆಗೆ ಅಕ್ಕ ಹಯಂ ಚಿ ಕಜೀತಿಯ ಶಬ್ದ ಕೋಸ್ಕೋ ಚಿ ಆ ಜಗರ್ ಕೋ ಅಕ್ಕ ಅರೆ ಬಿರಡ್ ಬಿರಡ್ ಹುಬಾನ ಒಕೊನ್ ಲೆಕ್ಕತೆ ಎನ್ ಸುಮಾಯತೆ ಅಕ್ಕ ಹಯಂ ಕೊ ಎತ್ತೊಯ್ಯ ಕಾಜಿ ಜಗರ್ ಕೊ ಎತ್ತೊಯ್ಯ ಎನ್ ಲೆಕ್ಕತೆ ಜೊತೆ ಅಬು ಸಾತ್ ಸಾಲೇತೆ ಎಗಾರ ಸಾಲ್ ಜೊ ಹೊಂದ್ಕೊಬು ಲೆಲ್ಕೋ ಎಂದು ಅಕ್ಕ ಜಾನ್ ಜಿನಿಸ್ ರಿಯೋ ಚಿರ್ಗಿಲೆ ಕೊಚ್ಚಿ ನಿನ್ನದೋ ಸೈಕಲ್ ತನ ನಿನ್ನದೋ ಬಯರ್ ತನ ಮೆನ್ ಕೇತಕೋ ಉರುಮಿಯಕೋ ಅಂಡ್ ಉರುಮ್ ಕೇತೆ ಅಕ್ಕ ಇನ್ನ ಎನ್ ಸುಮಾಯತೆ ಅಕ್ಕ ನಿನ್ನ ಚಿಲ್ಕೆತೆ ನಿಲ್ಕ ಆ ಚಿಲ್ಕೆತೆ ಜಿಲಿಂಗೆ ನಿನ್ನ ಚಿಲ್ಕೆತೆ ಮೆಂತೆ ಅಕ್ಕವರೆ ಉಡು ಹುಜುವೆ ಅದು ನೆನ್ ಲೆಕ್ಕ ಅಕ್ಕ ನೆನ್ ಸುಮಾಯರೆ ಸಾತೇತೆ ಎಗಾರ ಸಾಲ್ ರೇ ಅಕ್ಕ ನೆನ್ ಲೆಕ್ಕತೆ ವಿಕಾಸ್ ಹೋಬಾನ ಬಿರಡ್ ಹೋಬಾನ ಅಂಡ್ ನೆನ್ ಸುಮಾಯ ಕೊರೆ ಪುರೇತೆ ಪುರೇ ತೀನ್ ಸಾಲೇತೆ ಎಗಾರ ಸಾಲ್ ಜೊಂಗ್ರೆ ಜಾನ್ ಜಿತನ್ ಕರಪ್ ಶಬ್ದಕೋ ಕಾಜ್ ಎತ್ತಕೊತೆ ದುರ್ಕರ ಚಿನಾಚಿ ನೆನ್ ಸುಮಾಯರೆ ಒಕೊನ್ ಜಿನಿಸ್ ಕೊ ಎತ್ತೊಯ್ಯಕೊ ಇನ್ನ ಎಸ್ಸು ಸಿರ್ಮೆ ಜೊಂಗ್ ಮರಂಗ್ ಜೊಂಗ್ ಅಕ್ಕ ಎನ್ರಿಯ ಉಸುರ್ ತೈನೆ ಎನ್ ಲೆಕ್ಕತೆ ಜೊತೆ ಎಗಾರ ಸಾಲೇತೆ ಆಯರ್ಪಾಬು ಲಿಯ ಎಂದು ಹೊನ್ಕೋ ಅಕ್ಕ ಕಿಶೋರ್ ಅವಸ್ಥಾ ಅಂಡ್ ಪ್ರೌಢ ಅವಸ್ಥಾಬು ಮೆನೆಯ ಅದು ಎನ್ ಲೆಕ್ಕತೆ ಎನ್ ಆಯರ್ಪಾ ಜಾನ್ ಜಿನಿಸ್ ಕೊರೆಯೋ ಸಂತುಲನ್ ಜುಕಲ್ಕ ನೆನ್ ಸುಮಾಯರೆ ಬಿಗಿಡೋ ತಿಯ ತೈನೆ ಅಂಡ್ ನಿನ್ನ ಆಯರ್ಪಾ ಕಾಲ್ಪನಿಕ್ ಉಡುಕೊ ಒಕೊನ ಕಕೊಲಿಲ್ಲಮೆತ್ತನ್ ಉಡುಕುರಿಯೋ ಕೋ ಉಡುದಯ್ಯೇ ಅದು ನೆನ್ ಲೆಕ್ಕ ಅಬು ನಿನ್ನ ಮೀನ್ ವೈಜ್ಞಾನಿಕ್ ಮೆನಾಯಿ ಮನೋವೈಜ್ಞಾನಿಕ್ ಒಕೊನಿ ಮೊನ್ ಮೊಲಂಗ್ ರೇನ್ ವೈಜ್ಞಾನಿಕ್ ತೆನೆ ಒಕೊನಿ ಜೀನ್ ಪಿಯಾಜೆ ಒಕೊನಿ ಸ್ವಿಟ್ಜರ್ಲೆಂಡ್ ತೆನ್ ವೈಜ್ಞಾನಿಕ್ ತೆನೆ ಇನಿ ನೆನ್ ಲೆಕ್ಕ ಎ ಹೊನ್ಕು ಅಚಿತಾನ್ ರೆ ಹಿನ್ನಂ ಪಂಜನಂ ಕೇತೆ ನಿನ್ನ ಎ ಜಗರ ಕಡ ಇಲ್ಲ ಜಗರ್ ಕೊದಲಲ್ಲಿ ಅರ್ಪಾ ಮೀನ್ ಖೋಬರ್ ಅಬು ನೆನ್ ಟ್ಯಾಟ್ರೆನ್ ಕೊ ಲಗಿತ್ತೆ ಚಿ ಅಬು ನೆನ್ ಪಶ್ಚಿಮ ಸಿಂಭೂಮ್ ಜಿಲ್ಲಾರೆ ಪೋಸ್ಟರ್ ಕೇರ್ ಮೆನ್ ಕೇತೆ ಮೀನ್ ಮಿಷನ್ ವಾತ್ಸಲ್ಯ ಯೋಜನಾ ಮಿನ ಒಕೊನ್ ರೇ ಜಾಪಾರ ಹೊನೊರ್ ತಾಯನ್ ಹೊನ್ಕೊ ಚಿ ಅಬು ಇಂದಾರನ್ ರೇ ಸಮಗ ಮಿನ ಅತನ್ ಹೊನ್ಕೊ ಎನ್ ಲೆಕ್ಕನ್ ಹೊನ್ಕೊ ಚಿ ಒಕೊನ್ ಕೊ ಒಕೊನ್ ಇಂಗ ಅಪ್ಪು ಕೊ ಹೊನ್ಕೊ ಕಾಕು ಅಸುಲ್ ದೇಯಿ ಕೊ ತನ ನೆನ್ ಲೆಕ್ಕನ್ ಹೊನ್ಕೊ ಅಬು ಅಸುಲ್ಬು ದೇಯಿ ಕೊ ಅಬು ನೆನ್ ಲೆಕ್ಕನ್ ಹೊನ್ಕೊ ಅಬು ಅಸುಲ್ ಕೊ ಲಗತ್ತೆ ಪ್ರಮಾಣ ಸಕಂ ಬೈಕೇತೆ ಅಪನ ಮುಖ್ಯ ಪ್ರಗೆ ಕೇಂದ್ರ ಅಂಡ ತನಾಯತ್ತೆ ಪುರ್ಮಾನ್ ಸಕಂ ಬೈಕೇತೆ ಎನ್ ಹೊನ್ಕೊ ಬುರಿಕದೇಕೋ ಅಂಡ ಎನ್ ಹೊನ್ಕೊ ಅಬು ರಿಕೆ ಕೊ ಲಗತ್ತೆ ಸರ್ಕಾರ ಪಾಯತ್ರೆಯೋ 4000 ಚಂಡು ಉರಿ ಟಕನಮ್ ಅಂಡ ನೆನ್ ಹೊನ್ ಅಬೆನ್ 18 ಸಾಲ್ ಜೊಂಬೆನ್ ರಿಕೆದೇಯಿ ಜೊದಿ ಸನಂಗ್ ವಚಿ ಆರ್ಪಾ ರಿಕೆತಿಯ ಎಂದು ಆರ್ಪಾಬು ರಿಕೆದೇಯಿ ಎನ್ ಲೆಕ್ಕ ಅಬು ಮಿಷನ್ ವಾತ್ಸಲ್ಯ ಯೋಜನಾರೆ ಒಕೊನ್ ಇಂಗ ಅಪ್ಪು ಕಿಂ ಹೊನ್ಕೊ ಕಿನ್ ರಿಕೆ ಕೊತ್ತನ ಎನ್ ರದೋ ಎನ್ ಹೊನ್ ಇಂಗ ಅಪ್ಪು ಕಿಂ 15 ಸಾಲ್ ಚಿ 115 ಸಾಲ್ ಬರೋಕ್ಕಿಂತ ಇಂತಿಯ ದುರ್ಕರ ಅಂಡ ಮೆಂಡೋರೆ 35 ವರ್ಷ ಲಗ್ಭಗ್ ಚಿ ಹೊಮೋ ಬುಗಿಲಿಕತೆ ಇಟ್ಟಿಂಗ್ ತ ಇಂತಿಯ ದುರ್ಕರ ದನೆನ್ ಲೆಕ್ಕ ಅಬು ಪುರೇ ನೆನ್ ಜಾನ್ಕಾರಿ ಇಡೀ ಲಗತ್ತೆ
उपायुक्त कार्यालय सेन के नेतरो नेन रे पूरे ते पूरे जानकारी बु इड दिए तो नेन लेखा अब हन को असुल कर दो अब अलग सुविधा होबा व अंड ओ अब अकुआ सहारा बु बई व अंड ओ समाज रे अब गिन पार्टी होबन इला जगर को दलली गे एंते अरपा हेरो रे दुरंत ब्रस के लेनुआ बलभद्र अलडा अंड ओ अगि जुड़ी को पाते।